ಜನ ಜನಮ ಜನಮ ಪಾಶರನ ತೋ ಜಪ ತಪ ಸತ ಸಂತೋಖ ಪಿಖ ದರ್ಶನ ಗುರ ಸಿಖ ಶರಣ ಪರೇ ತೇ ಉಬ್ಬರ ಛೋಡ ಜ